0: ಇರಿನ್ಯಾತುಡಗಿನಮ್ಮು ಅಮ್ಮರು ಆನ್ಯ ತೇರಿರಗಿನಮ್ಮು ತಬ್ಬನಿ ನುನವು ಇರುವಣಿ ತಾಕ್ವತ್ತು 74 million ಆನ್ಯ ತೇರಿದಗಿನಮ್ಮು ಪಿಕುಟ ಜೋನು ತುಗಾಂಗನೆಯಾಗಿದ್ದುತಿ ಅಗ್ಗಾಗುನಿ ಪಿಂಗಶುನಿ ಕಿಶಿಯನಿ ತಾಕ್ವ ಗವ ಮಕ್ಕುನ್ನಿಂಗಾತು ಅತಂಗತ್ತುತಿ ಒಕರುನ್ನದಾಂಗಿತ್ತು ನಮುದ್ದರಿ ತಾಕ್ವ ಕೀನೋಯ ತುಗಾಂಗನೆಯಮ್ಮಂಗಾತ ನುನವು ಆನ್ಯ ತೇರಿದಗಿನಮ್ಮು ಮಿನಿಸ್ತಂಗ ಜಾನೆ ಪಿಚ್ಚುಲ ಬ್ರೂಸ್ಟರ್ ಒಕಕ್ಕು ತಮಕ್ಕುವಗು ಬಂಗತೋ ವಲ್ಯಾನಿಂಗ ಕೈಯುಷಿ ವಲ್ಯವು ಜಾನೆ ಲೊಕಾಕ್ತುನಿ ಸುರಿಗು ತಾಕ್ವ ಕೈಯುಷಿ ವಲ್ಯಗೆ ಹಂಗತ ಪಂಗತೋನಿ ಕೀನೋ ಯೋಜಿ ತುರಾಗ ನಮು ತುರಾಗ ಹಂಗಾತ ತುಗ್ಗುಕ್ತೋನಿ ಅಮ್ಮಾತ ತಮನ್ನಗು ನಡು ನಗುನ್ನಿರ್ನಿರ್ತು ಉಲ್ಲು ಅಸಿಂಗನಿ ತಾಕ್ವ ಕೀನೋ ಯೋಯು ಇಡಗಿ ಜೋವು ಅಂಗಿನಿಕ್ ಸೋಯುನಿ $51 billion ಗವರ್ಮೆಂಟ್ ಹಕ್ಕು ಶಕ್ತಿಮಯಂಗಿ ಇಕಯೋಕ್ ಸೊಂಗ್ಲುಟಿ ನುನರಿಯುಯುನಿ ಪೆಕುಟಕ್ ಜುವಂಗಿ ತಮಾನಿ ಕನತರಿ ಮಾಮಿ ಕುವೇಗಿಯ ಹಕ್ಕಿ ಮೆಸ್ಸುಗೇಂಗ ಕಿಶಿರಯನ್ನಿ ನುನವು ಗವಮಕ್ಕುಂಗಿ ನೋಟಿವಲ್ದೇರಿವು ಕಿಶಿರಯನ್ನಿ ಶನಶಿಮಯುನಿ ತಾಕುವ ಇರರಿಯುಚಿನಿ ಅಮ್ಮತ ನೋಶಿಮೇಯಂಗಿನ್ನು ಆಡಮ್ ಫಿಶರ್ ತನ್ನ ಮಿನಿಸ್ಟುಮು ತುಂಗಿದಿರಿಯೋವು ಕೀನೋಯರಿಯುವ ಶುನ್ನಮ್ಮು ಪಿರುಸೇನಮ್ಮು ಉಕಾಕ್ತುನಿ ತಾಕುವಗು ಗವಮಕ್ಕು ಕಿನಮ್ಮತ ಕಿಶುರಿಮಾನಿ ಸನಜುಟಿನಿ ಬರು ಅನ್ನುವಾನಿ
1: I will say anything unique and original.
0: Okhanne akunga kisutu innetie ajjiung ittu sivulliu yullu ujjigu suppusi qallitta khangimma taakkuatto sanasimo sanayo qattarsimayu tuqe kisutu innetie teemittu ubbaru taakku ajjiung ittu piuju piguma vavu kisutu innetie qisirayammingaartu takugumayavu fisher qartuni sukkayukkuurutingakku cs@gov.nu.ca okakkanerlugu sukkayukkuurutinga cs@gov.nu.ca ilariutigumattarneruvi inui okirtartumi okatigi katimajingi katimavijjorninga tamanna gavamadagani tuinnaungimma ammaru ilari ತಮನ್ನ ಕುವ್ಯಾಸು ಟ್ಯೂವು ಪೆಕ್ಕೊಸಿಟ್ಟಿನ್ನಿ ಪಿಂಗ್ವಾಕ್ ಟ್ಯೂಯುಯಿ ನಕಿತುವಿನ್ನಾಕ್ತು ಮುಖ್ಯೋಕ್ತಾಕ್ತು ಇಲಗಿಯಂಗಿನ್ನಿ ತಕುಶೋಟಿಟ್ಟಿರೋಪ್ಪು ಪಿಂಗ್ವಾಕ್ತು ಟಿ ತಾಕುವ ಅಂಗಿ ಬಂಗಿನ್ನಿಂಗಾಕ್ತುನಿ ತುಕಿಮ ಕವಿಗ ತಕುಶೋಟಿಟ್ಟಿರೋಪ್ಪು ತಬ್ಬನಿಯ ಕರುನ್ನಿ ಕಿಲೌಜಾಕ್ತಿದ್ದುಗು ಕಣಿತ್ತೂವಮ್ಮಂಗಾತ ಕರಾಸಿ ನುನಾನಿ ಅಮ್ಮರು ತೆಕೊಗ್ಗುಜ್ಜಿರೋವು ತಾಕುವ ಕನು ಸನೆಯೋವಮ್ಮಂಗಾತ ಕಿಶುಮಿ ಊಮಯೊಮ್ಮಿಂಗಾಕ್ತುತಿ
2: ತಸ್ಸ ಬಿರಾನ್ ಇಲಿನ್ಯಾರ್ಚಿಕತ್ತರಿಕ್ಕ ಇನ್ಮರ್ನಮ್ಮಿ ಔತ್ತ ಇನುಹುಕ್ತುತ್ ಇಲಿನ್ಯಾರ್ತುತ್ ಕುಡ್ಡರ್ಮ ಇಲಿನ್ಯಾರ್ಚಿಕತ್ತರಿಕ್ಕ
3: ಉನ್ನ ಕಿಶುಮು ಸನಸಿಮಯು ಉನ
2: ಉನ ಕಾನಾರ್ಮಿಯುತ್ ತ ಹನಾಂಗ ಅಂಗಂಗ್ಮ ನುರಿಯಂಗತರು ಉನ ಹನಕ್ಕಗಾಯ್ ಕಾನಾರ್ಮಿಯುತ್
0: ಕಾವಿಗ ಉಹಕ್ಕು ನಿರಿವನ್ನ ಕಟ್ಟಿಯಾಗ್ತು ತಾಕುವ ಉಟಿತ್ತಿತ್ತಿ ಟೋವಡ್ಡೆ ನಿಯಂಗ ಕುಬ್ಬಗಾಕ್ತಿ ತೋರುತಿ ತಾಕುವ ಕಿಲೌಜೊಂಗಿಯುವಟ್ಟು ಟೋವನಿ ಪಿಂಗನ್ನಿಂಗನಿ ಕರಾಸಿ ಉಹಗಿಲ್ಲುನಿ ಇರಿನ್ಯಾತಿತ್ತಿ ಕಟ್ಟರ್ನಿಯಾಗ್ತು ತಾಕುನಿಂಗ ಟೋವನಿ ನೂನಂಗತ ಇರಗಿಯಂಗನಿ
4: Good morning, here's the CBC Regional News. The federal government is investing tens of millions of dollars for community infrastructure in Nunavut, but it's not clear how that money will be distributed. Six federal and territorial ministers were in Iqaluit yesterday to make the announcement. $81 million will go towards housing, post-secondary education, and healthcare in Nunavut, as well as $74 million in healthcare infrastructure over the next 3 years. But among the officials in attendance, none of them could say exactly where the money will go. Nunavut's health minister, Janet Pichula Brewster, says planning is